ನಮ್ಮ ಸೇನ್ ಬರ್ಮಿ ಬರ್ಮ ಎಲ್ಲಿ ಬರ್ಮ ಸೇನ್ ಬರ್ಮ ಏಜರ್ಬಿಜೋ ಅಭಿ ಅಮ್ಮದು ಮರಿಯನ್.